ಸರ ಶಿರವೇ ಕ್ಷಣಾತ ಫಿರುನಿ ಊನ ಪಡೆ. ಬಾಲಕವಿಂಚ್ಯಾ ಏಕಾ ಕವಿತೆತಿಲ್ ಯಾ ಓಳಿ. ಶ್ರಾವಣ ಮಹಿನಾ ಪರ್ಯಾವರಣಾಶಿ ಏಕರೂಪ ಹೋಊನ್ ಮನಾಲಾ ಆನಂದ ದೇಣಾರಾ, ನಿಸರ್ಗಾಚ್ಯಾ ಅದ್ಭುತ ರೂಪಾಚ ದರ್ಶನ ಘಡವಣಾರಾ ಹಾ ಮಹಿನಾ. ಶ್ರಾವಣ ಮಹಿನಾ ಆಣಿ ಪರ್ಯಾವರಣ ಯಾಂಚಾ ಅತ್ಯಂತ ಜವಳಚಾ ಸಂಬಂಧ ಆಯ್. ಪರ್ಯಾವರಣ ಮ್ಹಣ್ಜೆ ನೇಮಕ ಕಾಯ್? ತರ ಆಪಲ್ಯಾ ಸಭೋವತಾಲಿ ಅಸಲೇಲಿ ಸಜೀವ ಮ್ಹಣ್ಜೆ ಮಾನವ, ಪ್ರಾಣಿ, ವನಸ್ಪತಿ ಆಣಿ ನಿರ್ಜೀವ ಜಸೆ ಕಿ ಹವಾ, ಪಾಣಿ, ಜಮೀನ್, ಸೂರ್ಯಪ್ರಕಾಶ ಯಾ ಘಟಕಾಂಚಿ ಏಕತ್ರಿತ ವ್ಯವಸ್ಥಾ. ಹೆ ಘಟಕ ಏಕಮೇಕಾಂಶಿ ಸಂವಾದ ಸಾಧತಾತ್ ಆಣಿ ಪೃಥ್ವಿವರಿಲ್ ಜೀವಸೃಷ್ಟಿಚೆ ಪೋಷಣ ಆಣಿ ಸಂತುಲನ ರಾಖತಾತ್. ಸೋಪ್ಯಾ ಶಬ್ದಾತ್ ಸಂಗಾಯಚ ತರ ಆಪಲ್ಯಾಲಾ ವೇಢಣಾರಾ ನೈಸರ್ಗಿಕ ಪರಿಸರ ಮ್ಹಣ್ಜೆಚ್ ಪರ್ಯಾವರಣ. ಹವಾ, ಪಾಣಿ ಆಣಿ ಅನ್ನ ಯಾಸಾರಖ್ಯಾ ಮೂಲಭೂತ ಗರ್ಜಾ ಪರ್ಯಾವರಣ ಪುರವತ. ನಿರೋಗಿ ಪರ್ಯಾವರಣಾವರಚ ಮಾನವೀ ಜೀವನಾಚ ಅಸ್ತಿತ್ವ ಆಣಿ ಆರೋಗ್ಯ ಅವಲಂಬೂನ ಆಹೆ. ಜಮೀನ, ಆಕಾಶ ಆಣಿ ಪಾಣಿ ಯಾಂಚ್ಯಾತಿಲ್ ಸರ್ವ ಸಜೀವ ನಿರ್ಜೀವ ವಸ್ತುಂಚಾ ಸಮೂಹ ಹಾ ಪರ್ಯಾವರಣಾತ್ ಅಸ್ತೋ. ಯಾ ನಭಾನೆ ಯಾ ಭುಯಿಲಾ ದಾನ ದ್ಯಾವೆ ಆಣಿ ಯಾ ಮಾತೀತುನಿ ಚೈತನ್ಯ ಗಾವೆ. ಕೋಣತಿ ಪುಣ್ಯೆ ಅಶಿ ಯೇತಿ ಫಳಾಲಾ ಜೋಂಧಳ್ಯಾಲಾ ಚಾಂದಣೆ ಜಖಡೂನ ಜಾವೆ. ಕವಿ ನಾಧೊ ಮಹಾನ್ವರಾಂಚ್ಯಾ ಕವಿತೆತಿಲ್ ಯಾ ಓಳಿ ಪರ್ಯಾವರಣ ಆಣಿ ಸೃಷ್ಟಿಚಕ್ರ ಯಾವರ್ ಅತ್ಯಂತ ಮಾರ್ಮಿಕ ಭಾಷ್ಯ ಕೇಲ್ಯಾಸಾರಖ್ಯಾ ವಾಟತಾತ್. ಯಾ ನಭಾನೆ ಯಾ ಭುಯಿಲಾ ದಾನ ದ್ಯಾವೆ ಮ್ಹಣ್ಜೆ ಆಕಾಶಾನೆ ಪಾವಸಾಚ್ಯಾ ರೂಪಾನೆ ಧರ್ತಿಲಾ ಜೀವನ ದಾನ ದ್ಯಾವೆ. ಪರ್ಯಾವರಣಾಮಧ್ಯೆ ಆಕಾಶ ಮ್ಹಣ್ಜೆಚ್ ಪೌಸ್ ಆಣಿ ಜಮೀನ್ ಮ್ಹಣ್ಜೆಚ್ ಮಾತಿ ಯಾಂಚ ನಾತಂ ಅತ್ಯಂತ ಮಹತ್ವಾಚಂ ಆಹೆ. ಜೆವ್ಹಾ ಪೌಸ್ ಪಡತೋ ತೆವ್ಹಾಚ್ ಹೀ ಧರ್ತಿ ಹಿರ್ವಿಗಾರ ಹೋತೆ. ಹೆ ಪಾವಸಾಚ್ಯಾ ಚಕ್ರಾಚೆ ಆಣಿ ಪರ್ಯಾವರಣಾತಿಲ್ ಸಂತುಲನಾಚೆ ಪ್ರತೀಕ ಆಹೆ. ಹೆ ಕವಿ ಮ್ಹಣತಾತ್ ಮಾತೀತುನೀ ಚೈತನ್ಯ ಗಾವೆ ಮ್ಹಣ್ಜೆ ಜೆವ್ಹಾ ಮಾತಿಲಾ ಪಾಣ್ಯಾಚಾ ಸ್ಪರ್ಶ ಹೋತೋ ತೆವ್ಹಾ ತ್ಯಾತೂನ್ ಅಂಕುರ್ ಫುಟತಾತ್. ಹೆ ಚೈತನ್ಯ ಮ್ಹಣ್ಜೆಚ್ ನಿಸರ್ಗಾತಿಲ್ ಸಜೀವ ಸೃಷ್ಟಿ ಆಣಿ ಜೈವ ವಿವಿಧತಾ ಆಹೆ. ಪರ್ಯಾವರಣಾತಿಲ್ ಹಾ ಜೀವಂತಪಣಾ ಪಾವಸಾವರ್ ಅವಲಂಬೂನ್ ಅಸ್ತೋ. ನಿಸರ್ಗ ಆಪಲ್ಯಾಲಾ ಭರಭರೂನ್ ದೇತೋ. ಹೆ ಮಾನವಾಚ್ಯಾ ಕೋಣತ್ಯಾ ತರಿ ಪುಣ್ಯಾಚಂ ಫಳ ಆಹೆ ಅಸಂ ಕದಾಚಿತ್ ಕವಿ ಮಾನತಾತ್. ಪರ್ಯಾವರಣಾಚಂ ರಕ್ಷಣ ಕರಣ ಹೀ ಆಪಲಿ ಸರ್ವಾಂಚಿ ಜವಾಬ್ದಾರಿ ಆಹೆ ಹೆ ಯಾತೂನ್ ಧ್ವನಿತ ಹೋತ. ಜೋಂಧಳ್ಯಾಲಾ ಚಾಂದಣೆ ಜಖಡೂನ್ ಜಾವೆ ಹೀ ಓಳ ಅತಿಶಯ ದೇಖಣಿ ಆಹೆ. ಜೋಂಧಳಾ ಜೆವ್ಹಾ ಡೋಲ್ತೋ ತೆವ್ಹಾ ತ್ಯಾವರ್ ಪಡಣಾರೆ ಚಾಂದಣೆ ಜಣೂ ಕೈ ತ್ಯಾ ಪಿಕಾತ್ ಸಾಮಾವುನ್ ಜಾತಾತ್. ಹೆ ಶೇತಿ ಆಣಿ ನಿಸರ್ಗಾಚ್ಯಾ ಸೌಂದರ್ಯ ನವೆ ಸಹಚರ್ಯಾಚೆ ಸುಂದರ ದರ್ಶನ ಆಹೆ. ಮಾನವಾಚಂ ಅಸ್ತಿತ್ವ ಯಾ ನಿಸರ್ಗಾವರ್ ಆಣಿ ಶೇತಿವರಚ್ ಅವಲಂಬೂನ್ ಆಹೆ. ಹೆ ಪರ್ಯಾವರಣವಾದಿ ಸತ್ಯ ಹೆ ದೇಖಿಲ್ ಇಥೆ ಮಾಂಡಲ ಆಹೆ. ಥೋಡಕ್ಯಾತ್ ಕಾಯ್? ತರ್ ನಿಸರ್ಗಾಲಾ ಕೇವಳ ಏಕ ವಸ್ತುಮಾನ್ ನ ಮಾನ್ತಾ ತಿ ನಿಸರ್ಗಾಲಾ ಏಕ್ ದೇಣಾರಾ ದಾತಾ ಆಣಿ ಘೇಣಾರಿ ಮಾತಾ ಅಸಾ ಅರ್ಥ ಆಹೆ. ಪರ್ಯಾವರಣಾತಿಲ್ ಘಟಕಾಂಚಾ ಏಕಮೇಕಾಂಶಿ ಅಸಲೇಲಾ ಅತೂಟ ಸಂಬಂಧ ಆಣಿ ತ್ಯಾತೂನ್ ನಿರ್ಮಾಣ ಹೋಣಾರೆ ಸೌಂದರ್ಯ ಟಿಕವುನ್ ಠೇವಣೆ ಅತಿಶಯ ಗರ್ಜೆಚೆ. ಪರ್ವತ, ನದ್ಯಾ, ಝಾಡ, ಹವಾ, ಸಮುದ್ರ, ಪಶುಪಕ್ಷಿ ಹೆ ಸರ್ವ ಏಕಮೇಕಾಂಶಿ ಬಾಂಧಿಲ್ ಆಯ್ತ್. ಬಗಾ, ಸಮುದ್ರಾಕಡೂನ್ ಹವೇಲಾ ಬಾಷ್ಪ ಮಿಳಿತ, ಹವೇಕಡೂನ್ ನದ್ಯಾನ ಪಶುಪಕ್ಷಾನ ಪಾವಸಾಚ್ಯಾ ಸ್ವರೂಪಾತ್ ಪಾಣಿ ಮಿಳಿತ, ಪರ್ವತಾಕಡೂನ್ ಮಾತಿ ಮಿಳಿತೆ ಪಶುಪಕ್ಷಾನ ಆರಾಮ ಮಿಳಿತ. ಥೋಡಕ್ಯಾತ್ ಪರ್ಯಾವರಣಾತಿಲ್ ಹೆ ಸರ್ವ ಘಟಕ ಮಹತ್ವಾಚೆ ಆಹೆತಾಚ್. ತ್ಯಾಹೀ ಪೇಕ್ಷಾ ಯಾ ಸರ್ವಾನ್ನಾ ಸಾಮಾವುನ್ ಘೇಣಾರಿ ಆಪಲಿ ಪೃಥ್ವಿ ಆಪಲಿ ಧರಣಿ ಮಾತಾ ಸರ್ವಾನ್ಹೂನ್ ಶ್ರೇಷ್ಠ ಆಹೆ. ಆಪಣ ಏಕ ಖಡ್ಡಾ ಖಣೂನ್ ತ್ಯಾ ಝಾಡ ಲಾವತೋ ಆಣಿ ವೃಕ್ಷಾರೋಪಣ ಝಾಲ ಅಸ ಮ್ಹಣತೋ.
परंतु या छोट्या झाड